ಅಲ್ವ ಬರ್ನಾರೆ ಆರ್ ರಾತ್ರಿ ಮಾರದ ಅಂಜಿ ಆನು ಅಂದ್ರು ಟಾಲ ನಾಯಿ ಮಾತಿ ಫೋನ್ ರಾ ಮುರಿಪಿ ಕುನ ಪಾರ ಕು ಕಮುರಿ ಕುನ ಕುಶುರು ಕುಫಾಮ್ ಬಾತಿ ಪೇ ಇಟಿಸ್ ಕುಯ ಕುಪೇರಾ ಕುಯ ಸೊಂಡೋ ಮೊಕ್ವಾತ್ಸಾನ್ ವಶಾನು ನೋಟಿಂದ

0: ಇಲ್ಲ ಪರ ನಾ
1: ರೀ
0: ನಾನು
1: ಬಂದು
0: ಜಿಪಾಪಿ ಪಾಚು ಕುಪೇರ ಕ್ವೆಸೊಂದು
1: kupera kwa sonda mkoma Vitori na suno ndi tishano ndiripano paomba ndiri kusona sona pano paomba pangwani nchone kandiri wabanga nchisona sona futi mdomingo ndoenda kuchechi
0: natenda mokwa zanu ashanu
1: teutanga tini mkoma Vitori mripa basa mkazi Isabeto Maji mwana grasa aseomo Selemani aseomo grasa aseomo tezvara tomazi kachiripo rino zeka newese uripota naizura sembo Selemani ngapinde mapete dilingo kanaka
0: ndatenda mowani mangwanani yakanaka
1: faita basa mkoma Vitori
0: ndatenda.